0: ಸೀರೆ ಪೆಲ್ತು ಯೇ
1: ಯಾರು ರಮೇಲಾಕ ಆಕೆ ಬಲೆಲ ಮಖಲ ಆಕೆ ರೀ ಎಟುಲಿ ಮುಠೋನ್ ತೊ ಖಲಾನಿ ಮಾ ಪರಾ ವಾಯ್ ಒಮ್ಮರ ರೊಮೆಲ ಅವೆನ್ ತೊ ಒನ ಖಲಾನಿ ಹಿ ಕುಲ್ಲೆನ್ ತೊಮ್ಮ ನಾವು ಈ ಮಾ ಪರಾಲ ಆಕೆ ಬರಿ ಕನ್ನೆಲ ಯಾಲ ಇವ ಸೈ ಓ ಹಲ ಸಿ ಸಾಲೆ